ಪ್ಯಾರ ಅನೇಕ ಸುಗಂಧದ ತನ್ ಮಹಲಾವೋ ಓಹ ಸುಖ ತಲ ಸಮಾನ ನಹೀ ಪಾವೋ ಮನ ಮೈ ಚಿತ್ವ್ಯೋ ಐಸಿ ಆಸಾಯಿ ಪ್ರಿಯ ದೇಖತ ಜೀವೋ ಮೇರಿ ಮಾಯಿ ಮಾಯಿ ಕಹಾ ಕರೋ ಇಹೋ ಮನ್ ನಾ ತೀರ ಪ್ರಿಯ ಪ್ರೀತಮ ಬೈರಾಗ ಹಿರೇ ರಹಾವ ಬಸ್ತರ ವಿಪುಖನ ಸುಖ ಬಹುತ ವಿಸೇಖ ಓಏ ಪೀ ಜಾನೋ ಕಿತ ನಾ ಲೇಖ ಪತ್ ಸೋಭಾ ಅರ ಮಾನ ಮಹತ್ ಆಜ್ಞಾಕಾರೀ ಸಗಲ ಜಗತ್ ಗೃಹ ಐಸಾ ಹೈ ಸುಂದರ ಲಾಲ ಪ್ರಭ ಪಾವಾ ತ ಸದಾ ನಿಹಾಲ ವ್ಯಂಜನ ಪೂಜನ ಅನೇಕ ಪ್ರಕಾರ ರಂಗ ತಮಾಸೆ ಬಹುತ ವಿಸ್ತಾರ ರಾಜ ಬಿಲಖತ್ ಅರ ಬಹುತ ಫರ್ಮಾಯಸ್ ಮನ ನಹಿ ತ್ರಾಪೇ ತೃಷ್ಣಾ ನಾ ಜಾಯಸ್ ಬಿನ್ ಮಿಲ್ಬೇ ಇಹೋ ದಿನ ನಾ ಬಿಹಾವೇ ಮಿಲೇ ಪ್ರಭುತಾ ಸಬ್ ಸುಖ ಪಾವೇ ಖೋಜತ್ ಖೋಜತ್ ಸುನೀ ಹೇ ಸೋಯೇ ಸಾಧ ಸಂಗತ ಬಿನ್ ತರ್ಯೋ ನಾ ಕೋಯ ಜಿಸ್ ಮಸ್ತಕ ಭಾಗ ತಿನ್ ಸತ್ಗುರು ಪಾಯಾ ಪೂರಿ ಆಸಾ ಮನ ತೃಪ್ತಾಯಾ ಪ್ರಭ ಮಿಲಿಯಾ ತಾ ಚುಕ್ಕೀ ಡಂಚಾ ನಾನಕ ಲದಾ ಮನ ತನ ಮಂಜಾ ಆಸಾ ಮಹಲ್ಲಾ ಪಂಜಮಾ ಪಂಚ ಪದು ಪ್ರಥಮೇ ತೇರಿ ನಿಕ್ಕೀ ಜಾತ ದ್ವಿತೀಯಾ ತೇರಿ ಮನ್ಯೇ ಪಾತ ತೃತೀಯಾ ತೇರಾ ಸುಂದರ ಥಾನ ಬಿಗಡ ರೂಪ ಮನ ಮಹ ಅಭಿಮಾನ ಸೋಹನಿ ಸ್ವರೂಪ ಸುಜಾನ ಬಿಚ ಖನಿ ಖನ ಅತ ಗರ್ಭ ಮೋಹೇ ಫಾಕೀ ತೂ ರಹಾಓ ಅತ ಸುಚಿ ತೇರಿ ಪಾಕಸಾಲ ಕರ ಇಸ ನಾ

ಹೇಳಿ ಸಾಧ ಸಾಂಗ ಗುಣ ಗಾಯ ಅತೋಲಿ ಹರ ಸಿಮ್ರತ ನಾನಕ ಪೈ ಅಮೋಲಿ ಆಸಾ ಮಹಲ್ಲಾ ಪಾಂಜಮಾ ಕಾಮ ಕ್ರೋಧ ಮಾಯಾ ಮದ ಮತ್ಸರ ಏ ಖೇಲತ ಸಭ ಜುವೇ ಹಾರೇ ಸತ್ ಸಂತೋಖ ದಯಾ ಧರ್ಮ ಸಚ ಇಹ ಅಪನೇ ಗ್ರಹ ಪೀತರ ವಾರೇ ಜನಮ ಮರಣ ಚುಕೇ ಸಭ ಪಾರೇ ಮಿಲತ ಸಂಗ ಪಯೋ ಮನ ನಿರ್ಮಲ ಗುರುಪೂರ ಲಖಿನ ಮಹತಾರೇ ರಹಾವ್ ಸಭ ಕೀ ರೇನ ಹುಯೇ ರಹೇ ಮನುವಾ ಸಗಲೇ ದಿಸೇ ಮೀತ ಪ್ಯಾರೇ ಸಭ ಮದೇ ರವ್ಯಾ ಮೇರಾ ಠಾಕುರ ದಾನ ದೇತ ಸಭ ಜೀ ಸಮಾರೇ ಏಕೋ ಏಕ ಆಪ್ ಇಕ್ಕ.